ಸಾಯ ಸಾಧು ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರ

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ.

ಸನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನಿ ಸನ್ನಿ ರ ನಿ ಸನ್ನಿ ನ

ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವಾ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶ